ಕಟ್ಟದ್ವೋ ಪ್ಯಾರಿಸ್ ನಾಲ್ಕು ದರಿಯ ಪ್ಯಾರಿಸ್ ಗನ ಕಟಾವೇಗ ಪ್ಯಾರಿಸ್ ಹತ್ತಿ ದಬ್ಬಿ ಪಾರ್ ಪ್ಯಾರಿಸ್ ಎಂದು ಗುರಾಸಿ ಪಾರ್ ಪ್ಯಾರಿಸ್ ರಾಜ ತರಂದ್ವಾರ್ ಪ್ಯಾರಿ ಸೂರಜ್ ಪ್ಯಾರಿ ಚಂದ್ ಕ್ರೋಡಿ ಚಲತನಾಂತ ಪ್ಯಾರಿಸ್ ಸುಧ ಬುಧ ಸುರಣ